ವ್ಯಾಹೃದ ಸ್ವಾಮಿಪಕ್ಷ ಅಧಿಶಯ ಪರದಾರ ಆಸಕ್ತಿ ಚಿತ್ತ ಸರೋಷ ಶಗುನಿ ಜನ್ಮ ಮಾನವ ಶೀಘ್ರಕರ್ಮ ಇತ್ಯಾದೀನಿ ವಿಶೇಷಣಾನಿ ಶಗುನಿ ಉದ್ದಿಶ್ಯ ಪುರಾಣೇಶು ದೃಶ್ಯಂತೆ. ಮಹಾಭಾರತ ಯುದ್ಧಸ್ಯ ಪ್ರಧಾನ ಕಾರಣಂ ಶಗುನೇಹೇ ಕುಡಿಲತಂತ್ರಮೇವ ಅನೇಕಾನಾಂ ಶೂರಾಣಾಂ ಮರಣಾಯ ಹೇತುಃ ಅಭೂತ್ ಶಗುನಿಃ. ದುರಾಗ್ರಹೈ ಪ್ರಚೋದಿತೇ ಮಾನವೇ ದುಷ್ಟಚಿಂತಾಃ ಜಾಯಂತೆ. ಇಯಂ ದುಷ್ಟಚಿಂತಾ ಸರ್ವನಾಶೇ ಪರ್ಯವಸತಿ. ವಿದ್ವೇಷಾಯ ಸಂಘರ್ಷಾಯ ಯುದ್ಧಾಯ ಸರ್ವನಾಶಾಯ ಚ ಕಾರಣಮೇವ. ಉಕ್ತಂ ಚ ಭಗವದ್ಗೀತಾಯಾಂ ಧ್ಯಾಯದೋ ವಿಷಯಾನ್ ಪುಂಸಃ ಸಂಘಸ್ತೇಷು ಉಪಜಾಯದೇ ಸಂಘ ಸಂಜಾಯದೇ ಕಾಮ ಕಾಮ ಕ್ರೋಧೋಪಜಾಯದೇ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹ ಸ್ಮೃತಿಭ್ರಂಶಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ. ಇದಿ ದುರಾಗ್ರಹಂ ಮಾನವ ಅಗಾಧಗರ್ಥೇ ಪಾದಯತಿ. ಪವಿತ್ರೇಶ್ವರೇ ಜನಪದೇ ಶಗುನಿಃ ಪರಮೇಶ್ವರಂ ಆರಾಧ್ಯ ಮೋಕ್ಷಂ ಪ್ರಾಪ ಇತಿ ವಿಶ್ವಾಸಃ. ಪರಮೇಶ್ವರಸ್ಯ ಆಗಮನೇನ ಪವಿತ್ರಂ ಈಶ್ವರ ಸನ್ನಿಧಿಃ ಇತ್ಯರ್ಥೇ ಪವಿತ್ರೇಶ್ವರಃ ಇತಿ ನಾಮ ಲಬ್ಧಮಿತಿ ಕೇಚನ. ಅನ್ಯರೀತ್ಯಪಿ ಪವಿತ್ರೇಶ್ವರಃ ಇತ್ಯಸ್ಯ ನಿಷ್ಪತ್ತಿಃ ವರ್ತತೆ ಇತಿ ಕೇಚನ ಪ್ರಾಮಾಣಿಕಃ ತದಿತ್ಥಂ. ಶಿವಭಕ್ತಃ ಆಸೀ ಶಗುನಿಃ. ಅಸ್ಯ ದೇಶಸ್ಯ ಪೂರ್ಣಂ ಅಧಿಕಾರಂ ಶಗುನೋ ನಿಕ್ಷಿಪ್ತಮಾಸೀತ್. ಮೋಕ್ಷಾರ್ಥಂ ಶಿವಾರಾಧನೇ ವ್ಯಾಪೃತಃ ಶಗುನಿಃ ಶಿವಪ್ರತ್ಯಕ್ಷೇ ಸ್ವದೇಶಸ್ಯ ಭಾಗಂ ದಿತ್ವಾ ಕೃತ್ವಾ ಈಶ್ವರಾಯ ಅಧಾದ್ ಏವಂ ಪಗುತ್ ಈಶ್ವರಾಯ ಪವಿತ್ರೇಶ್ವರಂ ಇತಿ ನಾಮ ಸಿದ್ಧಂ. ಅಸ್ಯ ದೇವಮಂದಿರಸ್ಯ ಆವಿರ್ಭಾವೇ ಕಾಂಚನ ಲೋಕಪ್ರಿಯ ಕಥಾಃ ಶ್ರೂಯಂತೆ. ಏಕದಾ ಕುರವ ಸಮುದಾಯೇ ಜಾತಾ ಕಾಚನ ಸ್ತ್ರೀ ತೃಣಾದಿಕಾನಾಂ ಸಂಪ್ರದಾನಾಯ ಅಮುಂ ದೇಶಂ ಆಗದ. ತಸ್ಯಾಃ ತೃಣಛೇದನ ಉಪಕರಣಸ್ಯ ಮೂರ್ಛಾಂ ವರ್ಧಯಿತುಂ ಸಮೀಪಸ್ಥೇ ಶಿಲಾಖಂಡೇ ಸಂಸ್ಪರ್ಶ. ಸ್ಪರ್ಶನವೇಳಾಯಾಂ ಶಿಲಾದ ರಕ್ತಪ್ರವಾಹಂ ದೃಷ್ಟ್ವಾ ಭಯಚಕಿತಾ ಭೂತ್ವಾ ದೇಶಪ್ರಾಮಾಣ್ಯೇ ವೃತ್ತಾಂತಂ ನಿವೇದಿತಮಿತಿ. ದೇಶಪ್ರಮಾಣಿಸ್ತು ಪ್ರಶ್ನವಿಧನ ಶಿಲಾಂ ಆರಾಧಯಿತುಂ ಪ್ರೇರಯಾಮಾಸ. ತಸ್ಯಾಂ ಶಿಲಾಯಾಂ ಶಗುನೇಹೇ ಸಾನ್ನಿಧ್ಯಂ ಅವರ್ತ್. ಇತ್ಯುದ್ಘೋಷ್ಯ ಸಹ ಪೂಜಾರ್ಥಂ ಕುರವ ಸಮುದಾಯಾಯ ಅಧಿಕಾರಮಪಿ ಅದಾದ್. ಪ್ರಾಯೇಣ ಪೂಜಾ ಸ್ವಾತಂತ್ರ್ಯಂ ಸಹ ಸಮುದಾಯಃ ಬಹುಕಾಲಂ ಕೃತವಾನಾಸೀತ್. ಕಾಲಾಂತರೇ ಅಧಿಕಾರೇ ವಿಧಿಯಾನಮಾಗತಂ. ದೇವಾಲಯಃ ಸರ್ವಜನಾನಾಂ ಅಧೀನೇ ಆಗತಃ. ಉತ್ಸವ ಘೋಷಾದೀನಾಂ ಪೂಜಾದಿಷು ವ್ಯದಿಯಾನಮಾಗತಂ. ಅಸ್ಮಿನ್ ದೇವಮಂದಿರೇ ಸ್ಥಾಪಿತಂ ಕಿಂಚಿತ್ ಶಿಲಾಖಂಡಂ ಶಗುನಿದೇವಸ್ಯ ಮೂಲರೂಪಂ ಪ್ರತಿರೂಪಂ ಚ ಭವತಿ. ಇಯಂ ಶಿಲಾ ಶಗುನೇಹೇ ಆಸನಮಿತಿ ವಿಚಾರ್ಯ ಭಕ್ತಃ ಪೂಜಯಂತಿ. ಅತ್ರ ಕೌರವಾಃ ತೇಷಾಂ ಆಯುಧಾನಿ ಪರಸ್ಪರಂ ವಿನಿಮಯಂ ಕುರ್ವಂತಃ ಆಸನೀತಿ ವಿಶ್ವಾಸಃ ವರ್ತತೆ. ಕೌರವಾಣಾಂ ವಂಶಜಾಃ ಭವಾಮಃ ವಯಂ ಇತಿ ಚಿಂತಯಾ ವರ್ತಮಾನ ಕೇಚನ ಜನಾಃ ಇದಾನೀಮಪಿ ಸಂತಿ. ಶಗುನೇಃ ನಿಶ್ಚಯದಾರ್ಢ್ಯಂ ಸ್ಥಿರೋತ್ಸಾಹಂ ಲಕ್ಷ್ಯಪ್ರಾಪ್ತ್ಯರ್ಥಂ ವರ್ತಮಾನಂ ಅಭಿನಿವೇಶಂ ಇತ್ಯಾದೀನ್ ತೇ ಆರಾಧಯಂತಿ. ಶಗುನೀಕಃ ಅದ್ಯತನೀಯೇ ಅಪ್ರವಾನ್ ದೇಶಸ್ಥೆ ಗಂಧರ್ದೇಶಸ್ಯ ರಾಜ ಆಸೀತ್ ಶಗುನಿಃ. ಹಸ್ತಿನಪುರ್ಯಃ ಜನ್ಮಾದಾಯ ರಾಜಕುಮಾರಾಯ ಧೃತರಾಷ್ಟ್ರಾಯ ಸೋದರೀಂ ಗಾಂಧಾರೀಂ ಪ್ರತಿ ಚಲಿತಾಂ ವಿವಾಹ ಆಲೋಚನಾಂ ಶಗುನಿಃ ನ ಅಂಗೀಚಕಾರ. ಇಯಂ ವಿವಾಹಾಲೋಚನ ಅನುಗ್ರಹಮಿತಿ ಮತ್ವ ಪಾದಿವೃತ್ಯಂ ಅನುಷ್ಠಾನಾಯ ಸ್ವಯಂ ನೇತ್ರೇ ಪಿಧಾಯ ಅಂಧಾಯಿವ ಭವಿದುಂ ದೃಢನಿಶ್ಚಯಂ ಗಾಂಧಾರೀಂ ಅಂಗೀಕರ್ತುಂ ಶಗುನಿಃ ವಿಮುಖ ಆಸೀತ್. ಕಿಂತು ಇದರೇಷಾಂ ಪ್ರೇರಣಾಯ ಶಗುನಿಃ ಪ್ರೇರಿತಃ ಬಭೂವ. ಗಾಂಧಾರೀ ಧೃತರಾಷ್ಟ್ರಯೋಃ ವಿವಾಹ ಸಮಜಾಯತ. ಸಸೋದರೀಂ ಧೃತರಾಷ್ಟ್ರಃ ಸುಷ್ಟುಃ ಸಂರಕ್ಷತಿ ವಾ ಇತಿ ಜ್ಞಾತುಂ ಶಗುನಿಃ ಹಸ್ತಿನಪುರೀಂ ಪ್ರಾಪ್ಯ ಕಾಲಂ ಅನೈಷೀತ್. ಕಾಲಾಂತರೇ ಸ್ವಭಾಗಿನೇಯಾನಾಂ ಐಶ್ವರ್ಯಂ ವಾಂಚನ್ ಸಹ ದುರ್ಯೋಧನಂ ಹಸ್ತಿನಪುರ್ಯಃ ರಾಜಾನಂ ಕರ್ತುಂ ಅಭಿಲಲಾಷ. ತದರ್ಥಂ ಅನೇಕಾನಿ ಕುತಂತ್ರಾಣಿ ರಚಿತಾನಿ. ಪಾಂಡವೇಭ್ಯಃ
ദ്രോഹം